0: ಕರಿದ ನಿಧ ರಿಧ ನಿಧವ ಧ ನಿಧವ ಮಗ ಕರಿಗ ಮಮಗ ಕರಿಗ ಮಮಗ
1: ಗ ಗ ಮ ಗ ಗ ಮ ಪ ಮ ಗ ಮ ನಿ ಧ ಪ ಸ ನಿ ಧ ಬ ರಿ ಧ ನಿ ಧ ಧ ಪ ಮ ಗ ರಿ ಗ
0: ಗ ಗ ಗ ಮ ಮ ರಿ ಗ ಮ ಗ ಮ ಗ ಮ ಸ ಮ ಗ ಮ ಮ ಗ ರಿ ಧ ರಿ ಗ ಮ ಪ ಪ
1: ಪ ದ ನಿ ಧ ನಿ ಧ ನಿ ಧ ರಿ ಗ ಮ ಗ ರಿ ಗ ಸ ರಿ ಧ ಧ ನಿ ಧ ಪ ಮ ಗ ಮ ಮ ಪ
0: ನಿ ನಿ ಬ ದ ನಿ ಧ ನಿ ಧ ಮ ಪ ದ ನಿ ಸ ಪ ದ ನಿ ಧ ನಿ ಸ ನಿ ಸ ರಿ ನಿ ಸ ರಿ